ಆದಿಗುರು ಶಂಕರಾಚಾರ್ಯ, ಮಹರ್ಷಿ ದಯಾನಂದ, ಸುಕುರಾತ್ ವ ಮೀರಾ ಆದಿ ನೇ ವಿರೋಧಿಯೋ ದ್ವಾರಾ ಡಾಲೆ ಗಯೇ ವಿಘ್ನ ಅತ್ಯಾಚಾರೋ ಅಪಮಾನ ಆದಿ ಕೋ ಸಹನ್ ಕರ್ಕೆ ಹೀ ಅಪನೇ ಅಪನೇ ಲಕ್ಷ್ಯ ಕೋ ಹಾಸಿಲ್ ಕಿಯಾ. ಕುಛ್ ಹೀ ಕೋ ತೋ ಅಪನೇ ಜೀವನ್ ಕಾ ಬಲಿದಾನ್ ಭೀ ದೇನಾ ಪಡಾ. ಯಹಾಂ ಪರ್ ಹಮ್ ದೇಖ್ತೇ ಹೈ ಕಿ ವಿಪರೀತ ಪರಿಸ್ಥಿತಿಯೋ ಮೇ ಭೀ ಶುಭ ಭಾವನಾ ವ ಏಕ ರಸ ಅವಸ್ಥಾ ಹೋನಿ ಚಾಹಿಯೆ. ಹಮ್ ಜಮ್ಹಾ ಕುಮಾರ್ ಕುಮಾರಿಯಾ ಸಬ್ಸೆ ಮಹಾನ್ ವ ಸರ್ವಶ್ರೇಷ್ಠ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕೇ ನಿಮಿತ್ತ ಬನೆ ಹೈ ತೋ ಹಮೇ ಅಪೇಕ್ಷಾಕೃತ ಅಧಿಕ ವಿಘ್ನ ಕಷ್ಟೋ ವಿರೋಧ ಅಪಮಾನ ಆದಿ ಕೋ ಸಹನ್ ಕರ್ಕೆ ಹೀ ಆಗೇ ಬಢನಾ ಹೈ ಔರ್ ಹಮೇ ಸಹನ್ ಕರ್ನೆ ಕಿ ಮಾನಸಿಕ ಸ್ಥಿತಿ ವಿಕಸಿತ ಕರ್ನಿ ಚಾಹಿಯೆ. ಹಮ್ ಸ್ವಯಂ ಕೆ ಪಾಂಚ ವಿಕಾರೋ ಪರ್ ಜೀತ ಪಾಕರ್ ನಿರ್ವಿಕಾರಿ ಬನ್ತೇ ಹೈ. ಫಿರ್ ನಿರಾಕಾರ ಪರಮಾತ್ಮಾ ಕಾ ಸರಳ ಜ್ಞಾನ ತಥಾ ಸಹಜ ರಾಜಯೋಗ ದೂಸರೋ ಕೋ ಸಿಖಾತೇ ಹೈ. ಯೇ ನಯಾ ನಿರಾಲಾ ಅಲೌಕಿಕ ಅನುಪಮ ತಥಾ ಸಾಮಾನ್ಯ ಸೋಚ ಸೆ ಪರಿ ಕಾ ಜ್ಞಾನ ಹೋನೆ ಕೆ ಕಾರಣ ಪರಿವಾರ ವ ಸಮಾಜ ಇಸ್ಕಾ ಡಟ್ ಕರ್ ವಿರೋಧ ಕರ್ತೆ ಹೈ. ಪರಂತು ಶಿವ ಪರಮಾತ್ಮಾ ಕೆ ಸಹಯೋಗ ಕೆ ಚಲತೆ ಹಮೇ ಇತನಾ ಕಷ್ಟ ಮಹಸೂಸ್ ನಹೀ ಹೋತಾ ಕಿ ಹಮ್ ಸಹನ್ ನಾ ಕರ್ ಸಕೆ. ವೈಸೆ ಭೀ ಅಲ್ಪಕಾಲ ಕಿ ಸುಖ ಶಾಂತಿ ಕೆ ಲಿಯೆ ಹಮ್ ಭಕ್ತಿ ಕೆ ಕಷ್ಟೋ ಲೌಕಿಕ ಪರಿವಾರ ವ ಸಮಾಜ ಕೆ ದುಃಖದಾಯಿ ಬಂಧನೋ ಆದಿ ಕೋ ಭೀ ಸಹನ್ ಕರ್ತೆ ಹೀ ಹೈ. ಭಲೆ ಹೀ ದುಃಖೀ ಹೋಕರ್ ಕರೆ ಪರಮಾತ್ಮಾ ಪಿತಾ ನೇ ಸಹನಶೀಲತಾ ಕಾ ವಾಸ್ತವಿಕ ಅರ್ಥ ಬತಾಯಾ ಹೈ ಕಿ ಜಬ್ ದುಃಖ ಅಶಾಂತಿ ತನಾವ ಕ್ರೋಧ ಆದಿ ಪೈದಾ ಕರ್ನೆ ವಾಲಿ ವಿಪರೀತ ಪರಿಸ್ಥಿತಿಯೋ ಮೇ ಭೀ ವ್ಯಕ್ತಿ ದುಃಖೀ ಅಶಾಂತ ನ ಹೋ ತಥಾ ಸರ್ವ ಕೆ ಪ್ರತಿ ಅಪನಿ ಶುಭ ಭಾವನಾ ವ ಏಕ ರಸ ಅವಸ್ಥಾ ಬನಾಕರ್ ರಖಿ ತಭಿ ವ ಸಹನಶೀಲ ಕಹಲಾತಾ ಹೈ. ಇಕ ತರಹ ಹಮ್ ದೇಖ್ತೇ ಹೈ ಕಿ ಸಹನಶೀಲತಾ ಕೆ ಕ್ಯಾ ಲಾಭ ಹೈ. ಇಸೆ ಲಾಭ ಭೀ ಹೈ ಜೈಸೆ ಶಕ್ತಿ ಹಮೇ ಕಷ್ಟೋ ಕೋ ಸಹನ್ ಕರ್ತೇ ದೇಖ ಅನ್ಯ ಲೋಗೋ ಕಿ ಶುಭ ಭಾವನಾ ವ ಕಾಮನಾಯೆ ಸಹಾನುಭೂತಿ ವ ಸಹಯೋಗ ಪ್ರಾಪ್ತ ಹೋ ಸಕ್ತಾ ಹೈ. ಹಮಾರೆ ಸತ್ ಮಾರ್ಗ ಕೋ ದೇಖ ಅನ್ಯ ಲೋಗ ಹಮೇ ಮನ್ ವಚನ್ ವ ಕರ್ಮ ಸೆ ಸಹಾಯತಾ ಭೀ ದೇತೇ ಹೈ. ಜೈಸಾ ಕಿ ಯಜ್ಞ ಕಿ ಸ್ಥಾಪನಾ ಭೀ ಹಮ ದೇಖ್ತೇ ಹೈ ಹೋತಾ ರಹಾ ಹೈ ಕಿ ಇಸ್ಸೆ ಹಮಾರಿ ಆತ್ಮಶಕ್ತಿ ಆತ್ಮಬಲ ವ ಹಮಾರಾ ಆತ್ಮವಿಶ್ವಾಸ ಬಡತಾ ಹೈ ಜೋ ಹಮೇ ಸಫಲತಾ ಪ್ರಾಪ್ತ ಕರಾತಾ ಹೈ. ದೂಸರಿ ಓರ್ ಹಮ್ ದೇಖ್ತೇ ಹೈ ಕಿ ಇಸ್ಕೇ ಏಕ್ ಔರ್ ಲಾಭ ಹೈ ಪವಿತ್ರತಾ ಸಹನ್ ಕರ್ನೆ ಸೆ ಹಮಾರಾ ಜೋ ಹೈ ಹಮಾರಿ ಜೋ ಸಹನಶೀಲತಾ ಹೈ ಅರ್ಥಾತ್ ಪವಿತ್ರತಾ ಭೀ ಬಢತಿ ಹೈ. ಯದಿ ಕೋಯಿ ಹಮಸೆ ಘೃಣಾ ಕರ್ತಾ ಹೈ ಹಮಾರೆ ಪ್ರತಿ ಅಪಶಬ್ದ ಬೋಲ್ತಾ ಹೈ ಹಮಾರಿ ಆಲೋಚನಾ ಆದಿ ಕರ್ತಾ ಹೈ ಔರ್ ಯದಿ ಹಮ್ ಸಹನ್ ನಹೀ ಕರ್ತೇ ಹೈ ತೋ ಸ್ವಾಭಾವಿಕ ಹೈ ಕಿ ಐಸೆ ವ್ಯಕ್ತಿ ಕೆ ಪ್ರತಿ ಹಮಾರೆ ಮನ್ ಮೇ ಅಪಮಾನ್ ಕ್ರೋಧ ಅಹಂಕಾರ ಈರ್ಷ್ಯಾ ದ್ವೇಷ ಆದಿ ವಿಕಾರ ಉತ್ಪನ್ನ ಹೋಂಗೇ ಹೀ ಹೋಂಗೇ. ಇನ್ ಸಬ್ಕೋ ಸಹನ್ ಕರ್ಕೆ ಹಮ್ ಅಪನಿ ಆತ್ಮಾ ಕೋ ನಿರ್ವಿಕಾರಿ ಬನಾಕರ್ ಅಪನಿ ಪವಿತ್ರತಾ ಅರ್ಥಾತ್ ಶೀಲ್ ಕೋ ಬಢಾ ಸಕ್ತೇ ಹೈ. ತೋ ಇಸಿ ಕೆ ಸಾಥ್ ಹಮ್ ಲೇತೇ ಹೈ ಏಕ್ ಛೋಟಾ ಸಾ ಬ್ರೇಕ್. ಬ್ರೇಕ್ ಕೆ ಬಾದ್ ಮೈ ಫಿರ್ ಸೆ ಆಪ್ ಸೆ ಆಕರ್ ಮಿಲ್ತೀ ಹೂಂ. ತಬ್ ತಕ್ ಕೆ ಲಿಯೇ ಆಯಿಯೇ ಸುನ್ತೇ ಹೈ ಇಸ್ ಗೀತ್ ಕೋ.